0: ನಿನ್ ಕೈಸನು ಇನ್ನಿ ಹಿಡಿನಿ ಪಿಕ್ಕರ್ ತಿನ್ಸುದು ಇನ್ನಿ ಹಿಡಿನಿ ಪಿಕ್ಕರ್ ತಿನ್ಸುದು
1: ಮೋ ರಾಜ ಹುಚ್ಚುತ್ತೀನಿ ಪೊನಿ ತಿನ್ನು ರಾಣಿ ಪುಣ್ಯ ಚಟಿ ಕಾಮ ಚುಟ್ಟಿ ಕಹಾನಿ ಪೊನೌಲ ಪಿಸೆ ಸ್ವಾಮಿ ಕರಿ ಕರಿ ವಿಷಯ ಕಸು ತಿನ್ನು ಪಾನಿ ಅಪ ನಚಾವ್ನ ಪರ ಪರ ಚಾನಿ ಚಾನಿ ಮನ್ ನಚಿ ಅವಕಾ ಕಿನ ಹುಚ್ಚು ಪಾನಿ ಪಾನಿ ಪೈಸಾ ಕಾಕಿತ ಗಾಚ ಅಪ ಸುಹನೆ ಪಹೋ ಕಿ ಮನ್ ಮಿಲ ಸಾತಿ ಮಲ ರೋಜ್ ನೆ ಪಹೋ ಕಿ

0: ನೀನು ಕೈಸನು ಇನ್ನಿ ಹಿಡಿನಿ ಪಿಕ್ಚರ್ ಚಿಸುದು ಇನ್ನಿ ಹಿಡಿನಿ ಪಿಕ್ಚರ್ ಚಿಸುದು
1: ಮೋ ರಾಜಾ ಹು ಚುತ್ತಿನಿ ಪೋನಿ ತಿವನ ರಾಣಿ ಉನ್ನೆ ಚ ಏಕ್ ಹಾಮ್ರು ಚುತ್ತೆ ಕಹಾನಿ ಪನೌಲ ಪ್ರಿನ್ಸೆಸ್ ಸಾಮಿ ಕರಿ ಕರಿ ವಿಷಯ ತಿನ್ನೆ ಕಸ್ತು ತಿನ್ನು ಪಾನಿ ಅಪ ನಚಾಉನ ಪರ ಪರ ಚಾನಿ ಚಾನಿ ಮನ ನಚಿಕ ಅವತಾ ಕಿನ ಹುಚ್ಚ ಪಾನಿ ಪಾನಿ ಪೈಸಾ ಥಾಂಕ್ ಕಿತ ಜಾಚ ಅಪ ಸುಹನ್ನೆ ಪಹೋ ಕಿ ಮನ ಮಿಲ ಸಾತಿ ಮಲ ರೋಜ್ನೆ ಪಹೋ ಕಿ